ಸರ್ಪಜಾಪಖಂಡನಾಯ ಚಕ್ರಜನುತಭಂಡನಾಯ ಸರ್ಪಜಾಪಖಂಡನಾಯ ಚಕ್ರಜನುತಭಂಡನಾಯ ಪರ್ವತರಾಜ ಜಪ ಪ್ರಿಯ ನಾಮ ಜ

ಪರಮಜಾಂತ ಚಿತ್ತ ಸುಧಿ ಪಾಲನಾಯ ಭವಘರಾಯ ಪರಮಜಾಂತ ಚಿತ್ತ ಸುಧಿ ಪಾಲನಾಯ ಭವಘರಾಯ ಹರದೂಟುಣ ಸಿರಿದ ದುರಕರಣಾಯ ಪರಾತ್ಮ